0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಡಾಕ್ಟರ್ ವಿದ್ಯಾಭೂಷಣ ಅವರ ದನಿಯಲ್ಲಿ ಕೇಳಿ ಗಜಮುಖನೇ ಸಿದ್ಧಿದಾಯಕನೇ ವಂದಿಪ ಶರಣು. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಡಾಕ್ಟರ್ ವಿದ್ಯಾಭೂಷಣ ಗಜಮುಖನೇ ಸಿದ್ಧಿದಾಯಕನೇ ವಂದಿಪ ಶರಣು.

ಅನುಭವದ ಅಡಿಕೆಯ ಮಾಡಿ. ಹಾಡಿದ್ದಾರೆ ಬಾಳಪ್ಪ ಹುಕ್ಕೇರಿ, ರಚನೆ ಸರ್ಪಭೂಷಣ ಶಿವಯೋಗಿ. ಅನುಭವದ ಅಡಿಗೆಯ ಮಾಡಿ, ರಿಟನ್ ಬೈ ಸರ್ಪಭೂಷಣ ಶಿವಯೋಗಿ, ಸಂಗ್ ಬೈ ಬಾಳಪ್ಪ ಹುಕ್ಕೇರಿ.

ಬೃಂದಗಾನದಲ್ಲಿ ಈಗ ಯುಪಿ ಪುರಾಣಿಕ್ ಅವರ ರಚನೆ ನೀನೆಯ ಗತಿಯನಗೆ ಶ್ರೀ ರಾಘವೇಂದ್ರ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್ ರಿಟನ್ ಬೈ ಯುಪಿ ಪುರಾಣಿಕ್, ನೀನೆ ಗತಿಯನಗೆ ಶ್ರೀ ರಾಘವೇಂದ್ರ.

ಸಾಗಿಬಾ ಜಗದೇಕ ದೊರೆಯೇ. ರಚನೆ ಪ್ರಸನ್ನ ವೆಂಕಟದಾಸರು, ಹಾಡಿದ್ದಾರೆ ವಿನಿಯಾ ಪ್ರಮೋದ್. ಸಾಗಿಬಾ ಜಗದೇಕ ದೊರೆಯೇ, ರಿಟನ್ ಬೈ ಪ್ರಸನ್ನ ವೆಂಕಟದಾಸ, ಸಂಗ್ ಬೈ ವಿನಿಯಾ ಪ್ರಮೋದ್.

ಈಗ ವೃಂದಗಾನದಲ್ಲಿ ಮುಪ್ಪಿನ ಷಡಕ್ಷರಿ ಅವರು ಬರೆದಿರುವ ಏಕೆ ಬಯಲು ಭ್ರಾಂತು ನಿನಗೆ, ಏಕೆ ಬಯಲು ಭ್ರಾಂತು ನಿನಗೆ ಸಂಗೀನ್ ಕೋರಸ್ ರಿಟನ್ ಬೈ ಮುಪ್ಪಿನ ಷಡಾಕ್ಷರಿ.

ವಾಣಿಶ್ರೀ ಕುಲಕರ್ಣಿ ಅವರ ದನಿಯಲ್ಲಿ ಕೇಳಿ ನೆಕ್ಕರ ಕೃಷ್ಣದಾಸರ ರಚನೆ ರಕ್ಷಿಸೋ ಎನ್ನ ರಕ್ಷಿಸೋ. ರಕ್ಷಿಸೋ ಎನ್ನ ರಕ್ಷಿಸೋ, ರಿಟನ್ ಬೈ ನೆಕ್ಕರ ಕೃಷ್ಣದಾಸ, ಸಂಗ್ ಬೈ ವಾಣಿಶ್ರೀ ಕುಲಕರ್ಣಿ.

ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ ಪುರಂದರದಾಸರ ರಚನೆ ಹಾಡಿದ್ದಾರೆ ರೇಣುಕಾ ನಾಕೋಡ್. ರೇಣುಕಾ ನಾಕೋಡ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ. ಹರಿಯ ನೆನೆಯಿರೋ ನಮ್ಮ ಹರಿಯ ನೆನೆಯಿರೋ.

ಕೃಷ್ಣ ಹಾನಗಲ್ ಅವರು ಹಾಡಿರುವ ಮಹಿಪತಿದಾಸರ ರಚನೆ ಮನಮೋಹನ ಮುರಾರಿ ಬಾರೋ. ಮನಮೋಹನ ಮುರಾರಿ ಬಾರೋ ರಿಟನ್ ಬೈ ಮಹಿಪತಿದಾಸ, ಸಂಗ್ ಬೈ ಕೃಷ್ಣ ಹಾನಗಲ್.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, you just heard various compositions presented by various artists. This program is a contribution of Akashvani Bengaluru. Anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಾಗಮಣಿ ಶ್ರೀನಾಥ್ ಜಿಎನ್. ಭಾಗವಹಿಸುವ ವಿದ್ಯಾರ್ಥಿನಿ ಉಮಾ ಕುಮಾರ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ. ಪ್ರತಿದಿನ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದೀಯಾ?
1: ಮಾಡ್ತಾ ಇದ್ದೀನಿ ಗುರುಗಳೇ.
2: ಇವತ್ತಿನ ದಿವಸ ಪುರಂದರದಾಸರು ರಚಿಸಿರುವಂತಹ ಹರಿದಾಸ ಪದ ಹಣ್ಣು ಬಂದಿದೆ, ಕಲ್ತ್ಕೊಳ್ಳೋಣವ?
1: ಆಯ್ತು ಗುರುಗಳೇ.
2: ರಾಗ ಹಿಂದೋಳ ದ್ವಿತಾಳ.
1: ದ್ವಿತಾಳ ಅಂದ್ರೆ ಏನು ಗುರುಗಳೇ?
2: ಅದನ್ನ ಮುಂದೆ ನಿನಗೆ ಹೇಳ್ತೀನಿ. ಈಗ ರಾಗದ ಬಗ್ಗೆ ಮದ್ದು ತಿಳ್ಕೊಳ್ಳೋಣ. ರಾಗ ಹಿಂದೋಳ 20ನೇ ನಟ ಭೈರವಿ ರಾಗದಲ್ಲಿ ಜನ್ಯ, ಪಂಚಮ ರಿಷಭ ವರ್ಜ್ಯರಾಗ, ಸಾಗ ಮದನಿ ಸ ಸಾನಿ ದಮಗ ಸ. ಆರೋಹಣದಲ್ಲೂ 5 ಸ್ವರ, ಅವರೋಹಣದಲ್ಲೂ 5 ಸ್ವರ. ಆರೋಹಣ ಅವರೋಹಣದಲ್ಲಿ 5 ಸ್ವರಗಳು ಬಂದಿದ್ರೆ ಏನ್ ಹೇಳ್ತಾರೆ?
1: ಔಡವ ಔಡವ ರಾಗ.
2: ಔಡವ ಔಡವ ರಾಗ. ಸ್ವರಸ್ಥಾನ ಸಾಧಾರಣ ಗಾಂಧಾರ, ಶುದ್ಧ ಮಧ್ಯಮ, ಶುದ್ಧ ದೈವತ, ಕೈಶಿಖಿ ನಿಷಾದ. ಈ ರಾಗದಲ್ಲಿ ಸಾಮಾಜ ವರ್ಗಮನ, ಮನಸ್ಸಲೋನಿ, ನೀರಜಾಕ್ಷಿ, ಚಿಂತೆಯಾಮಿ ಜಗದಂಬ, ಮಾರಮಣನ್, ಈ ರೀತಿಯಲ್ಲಿ ಹಲವು ಕೃತಿಗಳು ರಚಿತವಾಗಿದೆ. ಈ ರಾಗದ ಸುಲಲಿತೆ, ಆಕರ್ಷಣೀಯತೆ, ಸುಮಧುರತೆ ಇದೆಲ್ಲದಕ್ಕೂ ನಿದರ್ಶನವಾಗಿ ಈ ರಾಗವನ್ನು ಶಾಸ್ತ್ರೀಯ ಸಂಗೀತದಿಂದ ಹಿಡಿದು ಭಾವಗೀತೆ, ಗಮಕ ವಾಚನ, ಜನಪದ, ಸಿನಿಮಾ ಸಂಗೀತದಲ್ಲೂ ಕೂಡ ಹೆಚ್ಚಾಗಿ ಬಳಸ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಪ್ರಸಿದ್ಧವಾದಂತಹ ರಾಗ. ಈಗ ತಾಳದ ವಿಷಯಕ್ಕೆ ಬಂದಾಗ ನೀ ಕೇಳದಂಗೆ ದ್ವಿತಾಳ ಅಂದ್ರೆ ಒಂದೇ ರಚನೆ. ಈ ರಚನೆ ಎರಡು ತಾಳಗಳಲ್ಲಿ ರೂಪಿತವಾಗಿರೋದು. ಈಗ ಒಂದು ರಚನೆ ಹೇಗೆ ಎರಡು ಮೂರು ಅಥವಾ ಇನ್ನೂ ಅಧಿಕ ರಾಗಗಳಲ್ಲಿ ಸಂಯೋಜನೆಗೊಂಡು ರಾಗಮಾಲಿಕೆ ಅಂತ

ಹಾಗೆಯೇ ಈ ರಚನೆ ಎರಡು ತಾಳದಲ್ಲಿ ನಿಬದ್ಧನೆಯಾಗಿರೋದ್ರಿಂದ ಇದನ್ನ ಬೇಕಾದ್ರೆ ತಾಳಮಾಲಿಕೆ ಅಂತಲೂ ನೀನು ಪರಿಗಣಿಸಬಹುದು. ಹಣ್ಣು ಬಂದಿದೆ ಎಂಬ ಈ ಪುರಂದ್ರದಾಸರ ಪಾದದಲ್ಲಿ ಪಲ್ಲವಿಯ ಭಾಗವು ರೂಪಕ ತಾಳದಲ್ಲಿದೆ. ಇನ್ನು ಉಳಿದಂತಹ ಚರಣಗಳೆಲ್ಲ ಆದಿ ತಾಳದಲ್ಲಿದೆ. ಈ ರೀತಿಯ ವಿವಿಧ ತಾಳಗಳನ್ನು ಒಂದೇ ರಚನೆಯಲ್ಲಿ ರೂಪಿಸುವಂಥದ್ದು ರಚನೆಗಳು ಸ್ವಲ್ಪ ವಿರಳ ಅಂತ ಹೇಳಿದ್ರು ಏನು ತಪ್ಪಾಗೋದಿಲ್ಲ. ಒಂದೇ ತಾಳದಲ್ಲಿರುವಂಥದ್ದನ್ನು ಬಹುತೇಕವಾಗಿ ನಾವು ಕಾಣ್ತಾ ಇರೋದ್ರಿಂದ ಇದು ಈ ರೀತಿಯ ಎರಡು ಮೂರು ತಾಳಗಳನ್ನು ಸೇರಿಸಿ ಮಾಡಿರುವಂಥ ರಚನೆಗಳು ಸ್ವಲ್ಪ ವಿರಳ ಅಂತ ನಾವು

ಆ ಉಸಿರು ತಗೊಳ್ಳೋದಿದೆಯಲ್ಲ ಪಂಚಿಂಗ್ ಇದೆಯಲ್ಲ, ಸಂಗೀತದಲ್ಲಿ ಬಹಳ ಮುಖ್ಯವಾದ ವಿಷಯ. ಅಭ್ಯಾಸ ಮಾಡುವಾಗ ಅದನ್ನೆಲ್ಲ ನೋಡ್ಬೋದು. ಎಲ್ಲೋ ಎಲ್ಲೋ ನಾವು ಉಸಿರು ತಗೊಳಕಾಗಲ್ಲ, ಅವಾಗ ಪದ ವಿಚ್ಛೇದ ಇಲ್ಲೊಂದು ಅಕ್ಷರ ಬಿಟ್ಟು ಶುರುವಾಗುತ್ತೆ.

0: ಪಲ್ಲವಿ ಅರ್ಥ ಆಯ್ತಾ?
1: ಅರ್ಥ ಆಯ್ತು ಗುರುಗಳೇ, ಧನ್ಯವಾದ ಗುರುಗಳೇ.
0: ಮುಂದಿನ ತರಗತಿಯಲ್ಲಿ ಚರಣಗಳನ್ನ ಅಭ್ಯಾಸ ಮಾಡೋಣ.
1: ಆಯ್ತು,
0: ಹೋಗ್ಬಿಟ್ ಬಾ, ಒಳ್ಳೇದಾಗ್ಲಿ.
1: ಆಯ್ತು.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನಾಗಮಣಿ ಶ್ರೀನಾಥ್ ಜಿಎನ್, ಭಾಗವಹಿಸಿದ ವಿದ್ಯಾರ್ಥಿನಿ ಉಮಾ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರದೀಪ್ ಭರೋಟ್ ಅವರ ಸರೋದ್ ವಾದನ ಕೇಳುವಿರಿ. ರಾಗ್ ಯಮನ್.
4: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಶ್ರೀ ಪ್ರದೀಪ್ ಭರೋತ್. ರಾಗ್ ಯಮನ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರದೀಪ್ ಭರೋಟ್ ಅವರಿಂದ ಸರೋದ್ವಾದನ ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಆನಂತ್ಲಾಲ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ರಾಗ್ ತೋಡಿ.
1: ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಶೆಹನಾಯ್ ರಿಸೈಟಲ್ ಬೈ ಶ್ರೀ ಅನಂತ್ಲಾಲ್ ಅಂಡ್ ಪಾರ್ಟಿ ರಾಗ್ ತೋಡಿ.

0: ಇದುವರೆಗೆ ಅನಂತಲಾಲ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಶ್ರೀ ಅನಂತಲಾಲ್ ಅಂಡ್ ಪಾರ್ಟಿ. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾ ಹರ್ಟ್ಸ್ ಗಳು
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸಂಗೀತ ಪ್ರಿಯರೇ ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ರಾಧಿಕಾ ಕೃಷ್ಣಸ್ವಾಮಿ ಅವರ ಹಾಡುಗಾರಿಕೆಯನ್ನು ಪಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಅರ್ಧಯಾಕರ್ ಮೃದಂಗ ಎಂ ಗುರುರಾಜ್ ಮೊದಲಿಗೆ ತ್ಯಾಗರಾಜರ ರಚನೆ ವಿನತಾಸುತ ಹರಿಕಾಂಬೋಜಿರಾಗ ಆದಿತಾಳದಲ್ಲಿದೆ ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ ಡಿ ಲಿಸ್ನರ್ಸ್ ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ರಾಧಿಕಾ ಕೃಷ್ಣಸ್ವಾಮಿ ಶಿ ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಅರ್ಧಯಾಕರ್ ಆನ್ ದ ಮೃದಂಗಂ ಎಂ ಗುರುರಾಜ್ ಟು ಬಿಗಿನ್ ವಿತ್ ವಿನತಾಸುತ ರಿಟನ್ ಬೈ ತ್ಯಾಗರಾಜ ಸೆಟ್ ಟು ಹರಿಕಾಂಬೋಜಿರಾಗ ಆದಿತಾಳ

ಸ್ಮರಜನಕ ಶುಭಚರಿತ ಸ್ವಾತಿ ತಿರುನಾಳರ ರಚನೆ ಬೇಹಾಗ್ರಾಗ ಮಿಶ್ರ ಛಾಪುತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಸೆಟ್ ಟು ಬೇಹಾಗ್ರಾಗ ಮಿಶ್ರ ಛಾಪುತಾಳ ಸ್ಮರಜನಕ ಶುಭಚರಿತ.

ರಾಧಿಕಾ ಕೃಷ್ಣಸ್ವಾಮಿ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮುತ್ತಯ್ಯ ಭಾಗವತರ ರಚನೆ ಕೀರ್ವಾಣಿ ರಾಗ ಆದಿತ್ತಾಳದಲ್ಲಿದೆ, ಅಂಬಾವಾಣಿ. Dear listeners, you are listening to vocal rendition by Radhika Krishnaswamy. She is accompanied on the violin by Vidwan Mysuru Ardayakar and the Mridangam Yam Guru Raj. Continuing the program, now let us listen to a composition of Muthaiya Bhagavathar set to Keervani Raga Adithala Ambavani.

ಇನ್ನೀಗ ನಾರಾಯಣ ತೀರ್ಥರ ಒಂದು ಶ್ಲೋಕ ಬಿಲ್ಹರಿ ರಾಗ ಆದಿತಾಳದಲ್ಲಿದೆ. ರಾಧಿಕಾ ಕೃಷ್ಣಸ್ವಾಮಿ ನೌ ಪ್ರೆಸೆಂಟ್ ಅ ಶ್ಲೋಕ ರಿಟನ್ ಬೈ ನಾರಾಯಣ ತೀರ್ಥ, ಸೆಟ್ ಟು ಬಿಲ್ಹರಿ ರಾಗ ಆದಿತಾಳ.

ರಾಧಿಕಾ ಕೃಷ್ಣಸ್ವಾಮಿ ಅವರ ಹಾಡುಗಾರಿಕೆಯನ್ನು ಇದುವರೆಗೂ ಆಸ್ವಾದಿಸಿದಿರಿ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಂ ಗುರುರಾಜ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard vocal rendition by Radhika Krishnaswamy. She was accompanied on the violin by Vidwan Mysuru Ardayakar and the Mridangam Yam Guru Raj. This program is a contribution of Akashavani Bengaluru, Anytime, Indian Music.

0: ಅಂಕ 100.1 ಮೆಗಾಹರ್ಟ್ಸ್ ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುಮಾರ್ ಮರಡೂರ್ ಅವರ ಗಾಯನ ಕೇಳುವಿರಿ. ರಾಗ್ ಭೀಮ್ ಪಲಾಸ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಅಬುತೋ ಬಡೀ ಬೇರ್, ಧೃತ್ ಏಕ್ತಾಲ್ ಟೈಪಿಯಾ ಬಿನಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಕುಮಾರ್ ಮರಡೂರ್. ರಾಗ್ ಭೀಮ್ ಪಲಾಸ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಅಬುತೋ ಬಡೀ ಬೇರ್, ಧೃತ್ ಏಕ್ತಾಲ್ ದೈ ಪಿಯಾ ಬಿನಾ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುಮಾರ್ ಮರಡೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉದಯ್ ಕುಲಕರ್ಣಿ, ಹಾರ್ಮೋನಿಯಂ ಶ್ರೀಕಾಂತ್ ಕುಲಕರ್ಣಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಪಂಡಿತ್ ರಘುನಾಥ್ ನಾಕೋಡ್ ಅವರಿಂದ ತಬಲಾ ವಾದನ ಕೇಳುವಿರಿ. ತಾಲ್ ತೀನ್ ತಾಲ್.
1: ಯು ಆರ್ ಲಿಸ್ನಿಂಗ್ ಟು ಹೋಮ್ ರಿಸೈಟಲ್ ಬೈ ಶ್ರೀ ಕುಮಾರ್ ಮರಡೂರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಉದಯ್ ಕುಲಕರ್ಣಿ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಶ್ರೀಕಾಂತ್ ಕುಲಕರ್ಣಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ತಬಲಾ ಸೋಲೋ ಬೈ ಪಂಡಿತ್ ರಘುನಾಥ್ ನಾಕೋಡ್. ತಾಲ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್ ಅವರಿಂದ ತಬಲಾ ವಾದನ ಕೇಳಿದಿರಿ. ಪಕ್ಕವಾದದಲ್ಲಿ ವಯಲಿನ್ ಸಹಕಾರ ನೀಡಿದವರು ಶಂಕರ್ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ತಬಲಾ ಸೋಲೋ ಬೈ ಪಂಡಿತ್ ರಘುನಾಥ್ ನಾಕೋಡ್. ಹಿ ವಾಸ್ ಅಕಂಪನಿಡ್ ಆನ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಮನಮಧುರೈ ಎಸ್ ನಾಗಲಕ್ಷ್ಮಿ ಅವರ ಹಾಡುಗಾರಿಕೆಯಲು. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಂಆರ್ ಸಾಯಿನಾಥ್. ಮೊದಲಿಗೆ ವಲಚಿರಾಗದ ವರ್ಣ ಆದಿತಾಳದಲ್ಲಿದೆ, ರಚನೆ ಲಾಲ್ಗುಡಿ ಜಿ ಜಯರಾಮನ್. ಚಲಮು. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಮನಮಧುರೈ ಎಸ್ ನಾಗಲಕ್ಷ್ಮಿ. ಶಿ ಇಸ್ ಅಕಂಪನಿಡ್ ಆನ್ ದ ವೈಲಿನ್ ಬೈ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಟು ಬಿಗಿನ್ ವಿತ್, ವರ್ಣ ಸೆಟ್ ಟು ವಲಚಿರಾಗ ಆದಿತಾಳ, ರಿಟನ್ ಬೈ ಲಾಲ್ಗುಡಿ ಜಿ ಜಯರಾಮನ್. ಚಲಮೋ.

தேவ தேவ கலையாமி ಸ್ವಾತಿ ತಿರುನಾಳರ ರಚನೆ ಮಾಯಾ ಮಾಳವಗೌಳರಾಗ ರೂಪಕತಾಳದಲ್ಲಿದೆ. ದೇವದೇವ ಕಲಯಾಮಿ ಸೆಟ್ಟು ಮಾಯಾ ಮಾಳವಗೌಳರಾಗ ರೂಪಕತಾಳ ರಿಟನ್ ಬೈ ಸ್ವಾತಿ ತಿರುನಾಳ್.

ಎನ್ನಿಗ ತ್ಯಾಗರಾಜರು ಬರೆದಿರುವ ಬಂಟು ರೀತಿ ಕೊಲುವಿಯ್ಯವಯ್ಯ ಹಂಸನಾದರಾಗ ಆದಿತಾಳದಲ್ಲಿದೆ. ನೌ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಹಂಸನಾದರಾಗ ಆದಿತಾಳ ಬಂಟು ರೀತಿ ಕೊಲುವಿಯ್ಯವಯ್ಯ.

ಮನಮಧುರೈ ಎಸ್ ನಾಗಲಕ್ಷ್ಮಿ ಅವರಿಂದ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಂಆರ್ ಸಾಯಿನಾಥ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ಕೃತಿ ಶುದ್ಧ ಸಾವೇರಿ ರಾಗ ಆದಿತಾಳದಲ್ಲಿದೆ, ದಾರಿನಿ ತೆನೆಸುಕೊಂಟಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಡಿಷನ್ ಬೈ ಮನಮಧುರೈ ಎಸ್ ನಾಗಲಕ್ಷ್ಮಿ. ಶಿ ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, A composition of Tyagaraja set to Shuddha Saveri Raga Aditala Darini Telisukonti.

ಎನ್ನೀಗ ಖಮಾಚ್ ರಾಗದಲ್ಲಿ ಜಾವಳಿ ಆದಿ ತಾಳದಲ್ಲಿದೆ. ಮರುಬಾರಿ ತಾಳಲೇನುರ, ಮರುಬಾರಿ ತಾಳಲೇನುರ, ಜಾವಳಿ ಸೆಟ್ಟು ಖಮಾಚ್ ರಾಗ ಆದಿತಾಳ.

ಇದುವರೆಗೂ ಮನಮಧುರೈ ಎಸ್ ನಾಗಲಕ್ಷ್ಮಿ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ ವಯಲಿನ್ ಸಹಕಾರ ನೀಡಿದವರು ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಂಆರ್ ಸಾಯಿನಾಥ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಮನಮಧುರೈ ಎಸ್ ನಾಗಲಕ್ಷ್ಮಿ. ಶಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎಂಡ್ ಮ್ಯೂಸಿಕ್.